ಗುಣನಂದನ ಅಮರತ ಹರ ನಮ ಹರ ತ್ಯಾಯೇ ತ್ಯಾಯೇ ಸುಖ ಪಾಯಾ ಜಿಯೋ ಮಾನಸಾ ತಾರ್ಜೋ ಕರ್ತೇ ಆವೇ ಸಾಧ ಸಂಗಮ ಸಾಧ ಸಂಗ